ಸಾಕರೆ ಕಟ್ಟಿನ ಸಾಕರೆ ಕಟ್ಟಿನ ಸಾಕರೆ ಕಟ್ಟಿನ ಸಾಕರೆ ಕಟ್ಟಿನ ಸಾಕರೆ ಕಟ್ಟಿನ.